ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವದತ್ ಯತ್ ಭಾರತ ಯುಕೆ ವ್ಯಾಪಕ ಆರ್ಥಿಕ ವ್ಯಾಪಾರ ಸಂಧಿ ವೈಶ್ವಿಕ ಅರ್ಥವ್ಯವಸ್ಥಾಯಾ ಸಮರ್ಥನಾಯ ಬಲಗುಣಕಸ್ಯ ಕಾರ್ಯಂ ಕರಿಷ್ಯತಿ. ಹ್ಯಃ ಲಂಡನ್ ನಗರೆ ಭಾರತ ವೈಶ್ವಿಕ ಮಂಚಸ್ಯ ಯುಕೆ ಭಾರತ ಸಪ್ತಾಹಂ ಸಂಬೋಧಯನ್ ಶ್ರೀ ಗೋಯಲ ಅವದತ್ ಯತ್ ಯುನೈಟೆಡ್ ಕಿಂಗ್ಡಮ್ಸ್ ದೇಶೇನ ಸಹ ಕೃತ ಮುಕ್ತ ವ್ಯಾಪಾರ ಸಂಧಿ ಅದ್ಯಾವಧಿ ಭಾರತಸ್ಯ ಸರ್ವಾಧಿಕ ವ್ಯಾಪಕ ಸಂಧಿ ವರ್ತತೆ. ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಆಯೋಜಿತಾಯಾಹ ನೀಟ್ ಯುಜಿ ಪುನಃ ಪರೀಕ್ಷಾಯಾಹ ಅಸ್ಥಾಯಿ ಉತ್ತರ ಕುಂಜೀನಾಂ ದರ್ಶನಾರ್ಥಂ ಪ್ರಶ್ನಾನ್ ಆಹ್ವಾನಂ ಕರ್ತುಂಚ ರಾಷ್ಟ್ರೀಯ ಪರೀಕ್ಷಣಾ ಸಂಸ್ಥಾಯಾಹ ಗವಾಕ್ಷಂ ಉದ್ಘಾಟಿತಂ ವರ್ತತೆ. ಎನ್ ಟಿ ಎ ಇತ್ಯನೇನ ಘೋಷಿತಂ ಯತ್ ಉತ್ತರ ಕುಂಜಿಕಾ www.neet.nta.in ಇತ್ಯತ್ರ ಉಪಲಭ್ಯತೆ. ಛಾತ್ರಾಃ ಅಸ್ಯ ಮಾಸಸ್ಯ ಅಷ್ಟಾವಿಂಶತಿಃ ದಿನಾಂಕ ಪರ್ಯಂತಂ ಪ್ರತಿ ಪ್ರಶ್ನಂ 200 ರೂಪ್ಯಕ ಶುಲ್ಕಂ ದತ್ವಾ ಪ್ರಶ್ನಾನ್ ಆಹ್ವಾನಂ ಕರ್ತುಂ ಶಕ್ನುವಂತಿ. ಯದಿ ಆಹ್ವಾನಂ ಸ್ವೀಕೃತಂ ಭವತಿ ತರ್ಹಿ ಏತತ್ ಶುಲ್ಕಂ ಪೂರ್ಣತಯಾ ಪ್ರತಿದೇಯಂ ವರ್ತತೆ. ಸರ್ವಕಾರೇಣ ಔದ್ಯೋಗಿಕ ವ್ಯಾಪಾರಿಕ ದ್ರವ ಅನಿಲ ಇಂಧನಸ್ಯ ಆಪೂರ್ತಿ ವಿಷಯೆ ಸರ್ವಾಣಿ ಕ್ಷೇತ್ರೀಯ ಪ್ರತಿಬಂಧನಾನಿ ದೂರೀಕೃತ್ಯ ಪಶ್ಚಿಮ ಏಷ್ಯಾ ಸಂಕಟಾತ್ ಪೂರ್ವಂ ಪ್ರಚಲಿತ ಸ್ತರಂ ಯಾವತ್ ಆಪೂರ್ತಿಂ ಪುನಃ ಸ್ಥಾಪಿತಂ ವರ್ತತೆ. ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿಃ ಜಾರ್ಜ್ ರೋಡ್ರಿಗ್ಜ್ ಘೋಷಿತವಾನ್ ಯತ್ ದ್ವಯೋಃ ಶಕ್ತಿಶಾಲಿ ಭೂಕಂಪಯೋಃ ಮಧ್ಯೆ ಮೃತಾನಾಂ ಸಂಖ್ಯಾ 88 ಅಭವತ್. ಸಹಸ್ರಶಃ ಜನಾಃ ಘಾತಿತಾಃ 200 ಜನಾಃ ಅದ್ಯಾಪಿ ಭೂಕಂಪಗ್ರಸ್ತೆ ಪ್ರದೇಶೆ ಏವ ಪರಿಲಗ್ನಾಃ ಸಂತಿ ಇತಿ ವಾರ್ತಾಃ.